adie bia wo ye bia aye good adie bia wo ye bia illegal adie bia wo ye bia so nyame ani adie bia ense nyame asem adie bia eno awurade mpɛ wo nyɛ no na wo ye adie ye me wa